0: ಆಕಾಶವಾಣಿ ಇಂಫಾಲ್ ಮಣಿಪುರಿದ ಮರುವೊಯ್ಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಸಿಕ್ ಪಾವುಗೆ ಮರುವೊಯ್ಬ ಪಾವು. ಸೇನಾಪತಿ ಡಿಸ್ಟ್ರಿಕ್ಟ್ ಪೊಲೀಸ್ ನಂಗರಂಗ್ ಖೊಂಗ್ನೆಮ್ ಥನಾ ಕುಲ್ದಗಿ ಮಿಯೋಯ್ ಅನಿ ಕಾನಿ ಕಿಲೋಗ್ರಾಮ್ ನಿಫು ಮುಂಗಾಗ ಕೊನನ ಫಾರೆ. ಪೊಲೀಸ್ಗೆ ಪಾವುನ ಹಾಯ್ ಸೇನಾಪತಿ ಡಿಸ್ಟ್ರಿಕ್ಟ್ ಪೊಲೀಸ್ನ ಅಸದ್ ಓಕ್ ಸಿಂಗ್ ಶೇಖ್ ತೌಬದ ಆಯ್ನ ಯಾದವ ಪೊಲಮ್ ಸಿಂಗ್ ಅಸಿ ಫಾಗದ್ಕಿ ಬನಿ. ಜಿರಿಬಾಮ್ ಜಿಲ್ಲಾಗಿ ಬರಾಕ್ ತುರೇಲ್ ಮನಾಕ್ತಲ ಇಬ್ಬ ಟಿಪಿ ಡೋರ್ ಮಸುಂಗ್ ಚೌಧರಿ ಖಾಲ್ ಖುಲ್ ಅನಿಗೆ ಅಕ್ಕೊಯ್ಬರ ಥಿಬೊಂಬಗೆ ಥಗ್ ಚಟವದ ಡಬ್ಲ್ಯೂ ವೈ ಟ್ಯಾಬ್ಲೆಟ್ ಕಿಲೋಗ್ರಾಮ್ ಮಾಪನ್ ಹೆನ ಫಾರಿ. ಭಾರತಕ್ಕೆ ಖೊಂಚತ್ತಲರಿಬ ಜಪಾನ್ಗೆ ಆಕ್ಸಲ್ ಮಂತ್ರಿ ಸಿಂಜಿರೋ ಕೊಜುಮಿಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಉನ್ನತನ ವರಿ ಸನಕ್ರೆ. ಉನ್ನಬದದು ಪ್ರಧಾನ ಮಂತ್ರಿನ ಭಾರತ್ ಅಮಸುಂಗ್ ಜಪಾನ್ಗೆ ಮರಕ್ತ ಪುನಃ ಥೌದಾಂಗ್ ನೋಮಿನದುನ ಪಾಂಗ್ಥೋಮಿನವ ಯಾವ ಥವಕ್ಸಿಂಗ್ ಮತಾಂಗ್ದ ಮಹಾಕಿ ವೈಬ ವಾಖರ್ಲೋನ್ ಸಿಂಗ್ ಫೊಂಗ್ದೊಕ್ಕಿ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಸಭಾಪತಿ ಒಯ್ದಿನ ಕೇಂದ್ರ ಸರ್ಕಾರಗೆ ತೋನ್ ತೋನ್ಬ ಮಂತ್ರಾಲಯ ಸಿಂಗಿ ಸೆಕ್ರೆಟರಿ ಸಿಂಗಿ ಒಯ್ಬ ಅವಾಂಗ್ ಬಠಾಕಿ ಮಿಫಮ್ಮ ನರಂಗ್ ಮಹಾಕಿ ಯುಮ್ದ ಪಾಂಗ್ತೊಕ್ರೆ. ತರಾನಿಥು ಶುಭ ಬ್ರಿಕ್ಸ್ ಕಮ್ಯುನಿಕೇಷನ್ ಮಂತ್ರಿ ಸಿಂಗಿ ಮಿಫಮ್ ಭಾರತ್ನ ಯುಂಬು ಒಯ್ದಿನ ಸಿ ಪುಣೆಯದ ಪಾಂಗ್ತೊಕ್ಲಗನಿ. ಮಿಫಮ್ ಅದು ಕೇಂದ್ರಗೆ ಕಮ್ಯುನಿಕೇಷನ್ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾನ ಸಭಾಪತಿ.

ಮತಂಗ್ದ ಮತ್ತಮಿಷೈ ಖನ್ಬಿರಕ್ಪ ಮೆಸೇಸ್ ಅಮ್ಮ ಮೊಗ್ಲೌ ಖಚ್ಚರಿ ಖನ್ಬಿರಕ್ಲಿ ಬಸ್ಸಿಂಗ್ನ ಥೌಬಾಲ್ದಗಿ ನನ್ನಾವ್ ಸನಹನ್ ಬಿ ರೋಜಿತ್ ಸೋಮೇನ್ ವಾಂಗ್ಖೈದಗಿ ಬಬಿನಾ ಪ್ರೀತಿ ಅಮದಿ ರೋಮಿಯೋನಿ ಮರುಪ್ಸಿಂಗ್ನ ಖೊಯ್ದಾ ಬಿದುನ ಖನ್ಬಿರಕ್ಲಿಬ ಇಶೈನ ಮಯಾಂಗ್ ಲಂಬಂ ಸುಬದನಿ ದೇವಿನ ಸೈಸಕ್ಲಿಬ ಸರತ್ ಸಲಾಂನ ಸೈರೇಂಬ ಮತಮಿಷೈನಿ ಖುದೋಲ್ ತಂಜರಿ ತಾಮಿನಸಿ.

0: ಆಕಾಶವಾಣಿ ಇಂಫಾಲ್ ಹೌಜಿಗಯು ಕೀಪುಂಗ್ ತರಾತಾರೆ ಮಣಿಪುರಿದ ಮರುವೈಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜುಗ್ ಫಾವುಗಿ ಮರುವೈಬ ಪಾವು. ಕೇಂದ್ರಗಿ ಗೃಹ ಮಂತ್ರಿ ಅಮಿತ್ ಶಾಹ ಸಿಲಿಗುರಿದ ಹಸಿ ತೋಹಾನ್ ತೋಹಾನ್ಬ ತಹರುಮ್ಸಿಂಗ್ ಸರುಕ್ ಯಾಗನಿ. ನುಂಜು ಬೆಂಗಾಲ್ಗೆ ನುಮಿತ್ ಉಮ್ಮಿಗೆ ಖೊಂಗ್ಚತ್ತ ಶ್ರೀ ಶಾಹನ ಪ್ರೊಜೆಕ್ಟ್ ಕಯಾ ಉರೇಪ್ ಯುಂ ತಂಬಗ ಲೋಯ್ನ ಭಾರತ್ ಯನ್ ಯಾಯ ಸಂಹಿತಾದ ಪಾಂಗ್ತೋಕದಬ ಎಕ್ಸಿಬಿಷನ್ ಮತ್ತ ಎಕ್ಸಿಬಿಷನ್ ಮತ್ತು ಸೊ ಹೌದೋಕನಿ. ತರಾನಿಥೋಯ್ ಸುಬ ಬಿಗ್ಸ್ ಕಮ್ಯುನಿಕೇಶನ್ ಮಂತ್ರಿ ಸಿಂಗಿ ಮಿಫಮ್ ಭಾರತ ಯುಂಬು ಇದನ್ನು ಹಸಿ ಪುಣೆದ ಪಾಂಗ್ತೋಕ್ಲಗನಿ. ಮಿಫಮ್ ಅದು ಕೇಂದ್ರಗಿ ಕಮ್ಯುನಿಕೇಶನ್ ಮಂತ್ರಿ ಜ್ಯೋತಿರಾದಿತ್ಯ ಸಿಂಧ್ಯಾನ ಸಭಾಪತಿ ಇದನ್ನು ಪಾಂಗ್ತೋಕನಿ. ಭಾರತಕ್ಕೆ ಖೊಂಚತ್ತ ಲೈರಿಬ ಜಪಾನ್ಗೆ ಅಕ್ಸೆಲ್ ಮಂತ್ರಿ ಶಿಂಜಿರೋ ಕೊಯುಮಿಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗ ಉನ್ನದನ ವರಿ ಸನಕ್ರೆ. ಉನ್ನಬ ಅದುದ ಪ್ರಧಾನ ಮಂತ್ರಿನ ಭಾರತ್ ಅಮಸುಂಗ್ ಜಪಾನ್ಗೆ ಮರಕ್ತ ಪುನ ಥೌದಾಂಗ್ ಲೌಮಿನ ಅದನ್ನು ಪಾಂಗ್ತೋಹಮಿನಬ ಯಾವ ತಪಕ್ಸಿಂಗಿ ಮತಾಂಗ್ದ ಮಹಾಕ್ಕೆ ಒಯ್ಬ ವಾಕಲೋನ್ಸಿಂಗ್ ಪೊಂಗ್ದೋಕಿ. ಇಂಡಿಯಾ ಮೇಟ್ ಡಿಪಾರ್ಟ್ಮೆಂಟ್ನ ಹರಿ ಅವಾಂಗ್ ನೋಂಪೋಕ್ ರಾಜ್ಯಸಿಂಗ್ ಯಾವನ ಹಿಮಾಚಲ್ ಪ್ರದೇಶ ನೋಂಚು ಬೆಂಗಾಲ್ ಉತ್ತರಾಖಂಡ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಜಮ್ಮು ಕಾಶ್ಮೀರ ಅಮಸುಂಗ್ ಉರಿಸ್ಸಾದ ಹಸಿ ನೋಂಗ್ ಕನ್ನ ಚೂರಬ ಯಾಯ್. ಅಸ್ಸಾಂಗೆ ಮುಖ್ಯಮಂತ್ರಿ ಹೇಮಂತ ಬಿಸ್ವ ಶರ್ಮನ ಕೇಂದ್ರಗೆ ಜಲ್ ಶಕ್ತಿ ಮಂತ್ರಿ ಸಿ ಆರ್ ಪಟೇಲ್ಗ ದಿಲ್ಲಿದ ಉನ್ನದನ ಅಸ್ಸಾಂಗೆ ಇಸಿಂಗೆ ಇನ್ಫ್ರಾಸ್ಟ್ರಕ್ಚರ್ ಪಗತ್ನಬಗೆ ಮತಾಂಗ್ದ ಖನಕ್ರೆ. ಜಲ್ ಶಕ್ತಿ ಮಂತ್ರಾಲಯನ ಅಸ್ಸಾಂಗೆ ಸಿಲ್ ಸಕೋ ಬಿಲ್ ಪ್ರೊಜೆಕ್ಟ್ ಅಮುಕ ಹನ್ನ ಮತವು ತೌಗನ್ನಬ ಲುಪಾ ಕೋಟಿ ಚನಿ ಕುಂಟ್ರಾ ತರೇ ಕಾಯ್ತೋನಬ ವಾಪಸು ಥಂಕಿ ಹೈನ ಶ್ರೀ ಬಿಸ್ವ ಶರ್ಮನ ಹೈರಿ. ನೋಂಚು ಬೆಂಗಾಲ್ ಒರಿಸ್ಸಾ ತಮಿಳ್ನಾಡು ಆಂಧ್ರ ಪ್ರದೇಶಕ್ಕೆ ಪುಣ್ಯ ಜಿಲ್ಲಾ ನಿಪಾನ್ ಪಾಯ್ಕಟ್ಟದ ರೈಲ್ವೆ ಹೈವೇ ಪ್ರೊಜೆಕ್ಟ್ ಮರಿಗದಮ ಕೇಂದ್ರಗಿ ಮಂತ್ರಿ ಮಂಡಲ್ನ ಲುಪಾ ಕೋಟಿ ಲಿಸಿಂಗ್ ತರಹೊಂದೈ ಕಾಯ್ತೋನಬ ಅಯಾಬ ಪೀಕ್ರೆ. ಕುಂಜಾ ಲಿಸಿಂಗ್ ಅನಿ ಕುಂಟ್ರಾ ತರುಕ್ದ ಪಾಂಗ್ತೋಕದವರಿ ಬಹು ಒಲಿಂಪಿಕ್ ಗೇಮ್ಸ್ದ ಭಾರತಕ್ಕೆ ಫಿಫಮ್ ಹೆನ ಪಹನ್ನಬಗಿದಮ ಹೈಥೋಯ್ ಸಿಂಥೋಯ್ರಬ ಸಹನರೋಯ್ಸಿಂಗ್ ಕಂಗತ್ತುನ ಸೇಮ್ ಸಹನಬಗೆ ರೋಡ್ ಮ್ಯಾಪ್ ಅಮ್ಮ ಪುಥೋಕ್ನಬ ಕೇಂದ್ರಗಿ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಂತ್ರಿ ಡಾಕ್ಟರ್ ಮನ್ಸುಖ್ ಮಾಂಡವಿ ಅನ ಹೈರಿ. ಅಮಸುಂಗ್ ಚಾಮ ಕುಂಟ್ರಾ ಮಂಗಾ ಸುಬ ಇಂಡಿಯನ್ ಓಯಿಲ್ ದುರಾನ್ ಕಪ್ಗೆ ಅನಿಸುಬ ಸೆಮಿ ಫೈನಲ್ ಮ್ಯಾಚ್ದ ಮರಾಂಗ್.

ಅಲ್ಲಿಗೆ ಏನು ಹೆಗ್ಗೆ ಆಗದ್ರು ಮಪ್ಪೂನಪ್ಪು ನಿಂಬ ಮೈಕೆ ಇದು ಪೂಬೈ ಅಬ ಸಜ್ಜ ಈ ಪಾಯರಗ ಹೋಗ ಸತ್ತ ಸಂಗಾರಿದ ಐನತಿ ಹಿಮಾಯಿತಿ ಅಮ್ಮ ಕಚ್ಚಿನ್ನರಗಾ ಮಸಕ್ಕಂಗ್ರ ಮಾರೆ

0: ಬಂದೈತಿ ಕೈಗೋ. ಹಾ ಇಸ ಇಮ್ಮ ವಾರಕ್ ಪಗ ಯಾದ್ರೇನೆ ಮನೆ ಎಂ ಸಾಬಿ ಮಯಾಮ ಮನ ಯಾಮ್ ಬೀಸ್ ಹಾದ್ರ ಕಂದ್ರಳಿ
1: ಇಲ್ಲಮ್ಮ ಮೌಸಿನ ಸುಯಾಂಗ್ ಐಬು ಥೋಯ್ದುಸೆ ನಕೋಯ್ನ ಹಾಕಂ ಚಂಗ್ಮನನಿ
2: ಇನಿ ಮಾದಿ ಇನಮಬು ಯಾನ್ನ ಖಂಜಬನಿ ಇನಮ ನದ ಮಾಬು ನುಸಿಬಿ ದಬಗಿ ವಾನ
0: ಅದುನರ ಇಬು ಥೋಕಿ ಇಸಾಭಾವ ಮಾನ ಸಂಬನ್ ಖಾದ್ರ ಐಬು ಕಹಂಜುಸೆ
2: ಇಭ
0: ಇಮಾನ್ ಕೋಕನು ನಂಗ ನುಸಿಬ ಸಾಸನರ ಇಮಾ ಕೌಗದೋ ಐಗಿ ಥಮೋದ ತಾ ಸೋನ ತಿಂಬಗ ಚಂಗ್ಮನೆ ಏ ತಾಜ ಭಾಯ್ಬಿಗೆ
2: ನಂಚು ನುಪಿನಿ
0: ನಸಾನು ಪಾಹುಳ ಇದನಾ ಮೀ ಭಾಯ್ ಬಸ ಕುಬಾ ಕುನಂ ತಲಿಕ
2: ಇನಮನ ಸಾಬ್ ತಗೋ ಇದುಬು
0: ಸಾಬ್ಲ ಬೋಳ ನಂಗೆ ಕೈನ ಥೌಲ ಇನಮ ಮೌನೇದನ ಕಯಾಮ್ ಜುಗೋ ಚಾಗಮ್ನ ಮಮ್ಮ ಅಪ್ಪನ ವರತ್ತ ಬಿ ಚಿಂಗ್ ಖೋಂ ಚಿಂಗ್ಯಾದಗಿ ಹೌಡಪ್ಪಿ ಕ ಈ ಚಿಂಗ್ ಜುಂ ಥಕ್ಪಿ ಲಂ ಜಾ ಸರಾ
3: ಬೋಬಿ ಬೋಬಿ ಹೈ ಬೆ ಬೆ
2: ತುಂ ಕ್ರಮಾನಿ ನಂಗು ಮಸಾಯಿನ ಹಲಕ್ರ ದಾಯ್ನೆ ಕದಾಯ್ ಸಲು ಬಗೆ
3: ಇನೆ ಇಮುಂ ಚಿ ಮಹಿಲಾ ಮಕ್ಕು ಇದೆಪ್ಚೆ ಐ ಖಂಗೆ ನಸಿ ದಿ ಅಸುಮರಾನ್ ಪುನಮಕ್ ನೋಯ್ನ ಖಂಗೆ ಲುಂದುಂ ತಾರೆ ಹೈ ಪುನಿಮಾ ನಭಿಯೋಂ ಸಣ್ಣ ಬಿಟ್ಟು ನನ್ ಯುಂ ಸಿದೆಲೆ ಸುಳ್ಳೆ
2: ಪುನಿ ಮಾಡಿ ಕದಾಯ್ ಸಕ ತೋರಿಬ
3: ಖಂಗೆ ಇದೆ ಕದಾಯ್ದ ನೋವ ಮಾನ ಚಂದ ಜಗಾಮದ ಹಿಂತ ಚಚ್
2: ಮಾಗಿನಿ ಹೈಬ ಹನ್ನ ಎಂಬುದ ಕನ ಸುಳೈತರೆ
3: ನನ್ ಫೋನ್ ಮೈತ್ರದ ನ ಸಿಜೆ ಗಿಪ್ತಾರೆ ದನ ಮಾಡಿ ದ್ರದೆ ಕೋಯ್ ಮುಂಚೆ ಇಂಗನೆಯಬ
2: ನೈ ಕೋ ನೈ ಕೋ ಸರ ಇಲಿ ವಾ ಹೈಗೆ ಲೈಕಾಯ್ ಸಿದ ಇಂಗ್ನ ಸಿಗ್ನ ಮಮಾಮ ನಿನ್ನ ಇದನ ಯುಂ ಬಾನ್ಬದ ನಕುಯ್ ಅನಿಸೆ ಸಿಂಧಾನ ರಿಬನಿ ಮೀನ ಮಸಾ ಮಮವಾರ ಪದ ಸರತ್ಕ ಪುನಿಮಾಗಿ ಮತೌ ತಂಜೌ ಹೈಯರಿಬನಿ
3: ಪುನಿ ಮತ್ತು ಇಂಗೆ ಪುಣ್ಯ ಮತ್ತು ಮಾನ ಮಗು ಕೊಟ್ಟ ಬದಿಗೆ ನೋಯ್ನಾರಿ ಎಂಬ ಹೇಳಿ ಹೇ ಪುನಿಮಾ ನನ್ನಜ್ಜಿ ಭವಚತ್ರಿಯೇ ನಂಕೆ ದೊಡಗೆ ಹೇ ಮಜ್ಜಿ
2: ಕರಿನೋ ಇನಮ್ಮ ಅಸಾವ ಹಾಯ್ದಿ ಮೈನಿ ಮೈ ಸಾಕ್ಲಗ ಇಬನ್ ಲಂಗ್ಸಿಲ್ಲವದಿ ಮರಿ ಒಯ್ಗೆದಗಿ
0: ಓ ಮೀ ಒಯ್ಗೆರ ಲಾಯ್ ಒಯ್ಗೆರ ಹಾಯ್ದೆ
3: ಚಲೋ ಚಲೋ ನಥ್ವಾರ ಮಾನಿ ಇಡ ಚಲೋ ಐಬಿಡೆ ಐಬು ಮೀ ಹಾಕ್ಬಿಟ್ಟ ಹಂಗನು ಚತ್ರಬದೇಗಿ ಖುಟ್ಟನೆ ನಥ್ವಾರ ಮಾಂಜನೆ
2: ಐನ ಸರ ಹನ ಬಹುನೈ ಸೈನ ಬಹುನೈ ಅದು ಬಹು ಹೈ ಬಹೈ ಬಹುನೋ ಬ್ರೋ ಮಸಿನ್ ಮಯ ಪಾಂಡವ ಸಫು ಯಾನ್ ಭಾವ ಕಿನೈ ಹೈ ಬವಾ ಲೈಬನಿ ಅದು ನ ಹೈ ಬಹುನ ದಿ ಪುನಿಮಾ ನಂ ಸುಕಪ್ ತುನ ಲೈನು ಸಾ ಐಸಿ ಥಾಂ ದೋ ನ ಬತೌ ರೋ
3: ಹೈ ನೈನ್ ಜಂಕಿನು ಏ ಮುಂ ಜಂಕಿನ್ ಯೋ ನಂ ಬೋ ಮುಂ ಜಂಕಿನ್ ವಾ ಇದು ಝುಂಚಂಗಿ ದಿ ಮಚಿನ ಪೀಸ್ ಮನ ಕನ್ ಸಾರ ದನ ಹೈ ನೀ ಚಿತ್ತ ಬ ಸಾರ ದನ ನಂ ನೀ ಹೈ ಜೆ ಮುಂ ಜಂಕಿನ್ ವಾ ಇದು ಝುಂಚಂಗಿ ದಿ ಮನಂ ಕನ್ ಸಾರ ದನ
2: ನೈನ ಹೈ ರ ಹೈ ರ ಗನ್ನ ಸೋಂಗ್ ಗಲ ಏ ಹರೆ ಸೆ ನನ್ನ ಫುನಿಂಗ್ ಬದೋ ಐಮಂದ ಫೂಸೆ ಐಮಂದನೆ ನ ಖುತ್ ಮೇನ ಫೂ ಕರಿಗೆ ಗಮ್ದೆ ಖುತ್ ನನ್ ಬಂಗಂ ಲೋಯ ಬನ್ನು ಪೀರ ನ ಥಂ ನ ಉತ್ಪ ಸರ ನಸಿದಿ ಇನೆ ಪೊಹಿಂ ಯಾಮ್ ನುಂಸಿ ಪುನ್ಸಿದ ಅಮಕ್ತ ಸು ಯಾವ್ ಕಿದ್ರಿ ಅಸಿಗುಂ ಬಥೋ ದೋ ಹರೆ ಹರೆ ಹಯೆ ನೋ ಮಾಲಗ ವಾಂಗಂ ನ ರಸಿ ನಂ ಯಾಮ್ ಮುನ ವಖನ್ ತೌರಗ ಐಸೆ ಕನಾನು ಖಂಗ್ಲಬ ಕಾಂದ ನಸಿಗಿದಿ ತುಮ್ಲಾ ಲಾ ಓಸೆ ಲಾ ಓ ತುಮು ಐನೆ ಎಪ್ಸಲಿ ಬಕಾಂ ಖನ್ಸೆ ಹೈದೋರ ಪಯಾರೋಯ್ ತುಮು ಕೋ ನಂ ತುಂದ್ರಿ ಫಾವ ಐ ಸಲೋಯ್ ದೌರಿ ಬನಿ ಕುನಿ ಪಿ ಎಮ್ ಇನ್ ಸಿಲಾ ಐ ಕೋಯ್ ತು ತುಮು ಸಿಲಾ
4: ಯಾನಿ ದ ಇನೆ
2: ಬರಿ ನೋ ಯಾನಿ ಹಾರಿ ಬಸಿಬೋ ಕುರಿಯಲ ಮುಖನರ ಅದಿ
4: ಇಸಾ ತೊಂಬಿ ದೋ ಸಾಕ್ ಸಾದನೆ ತೌಕಿ ಅವಲ ಗನಿ ಹಾಯ್ ತೌನಿ
2: ಫರೆ ಫರೆ ಹದ ಮುಕ್ತಿನೇ ಹೇ ಹೌರಪದ ಹೇ ತಸೆಲೋ ನಂ ಮಾಮತ ಆಗ ಥೆತ್ ತಹನ್ಗೆ ಇನೆ ಸಲೇಕೋ ನಂ ಸುಸಂಗೋ ಸಂಗೋ
4: ಫರೆ ಇನೆ ಯೋಬಿರೋ ಕರಿರೋ ಮಸಿಗೆ ತೌದೋಕ್ತು ಏಬು ಮಂಗ್ಲ ತಾಯಿ ಬಂಗ್ಲ ಮಹಾ ಕಿಸಿಬು ಅಸೀಂ ಬಗೀರ ಔದುಕ್ಲಗ ಅಮತಂಗ ಹಂಗ್ಸಿರ ಐಕ್ಕಿಸೆ ಇಸಾ ನೌರೋಲನಿ ಕಾದು ನಲೈ ಮಿನರಕ್ಪದ ಮಾಗಿ ಅಸಿಗೆ ಅಸಿಗುಂಬ ಸಕ್ತಂಬಸೆ ಅಮಕ ಸೂಕಿದ್ರಿ ಐ ಕರಿ ತೌನಿ ಸತ್ ಭಾಯ್ ಬಂದನ ತಸೀನ ಒಯ್ಬ ತಾರಪ ಕರಿಗುಂಬ ಸತ್ರಗನ ಸೀಬ ಏನು ಪಿ ಒಯ್ಬಿ ಉತ್ತೋಗ್ದು ತೋಲಿದಕ್ಕೋ ಇಪ್ಪಾಂಗ್ಲಂ ದಮ್ದ ಕುಕ್ಕನ್ ಪಾಂಗನ್ಬ ಪೂಪಾಂಗ್ ಸೂಬ ವೈರಂಗ್ಲ ಬದಿ ಐಬೋ ಸೂಂಗಂಗಾಂಗ್ಲಂಗದ

ಗೀರ್ಮಾಲ ತಾವಿರಿ ಮಕ್ಕಳ ಮತ್ತೆ ಥರೂಮ್ ಕ್ಯಾ ಸಂದೋಕ್ತನ ತಹಂಜರಿ ಬಸಿ ಮೆಗಹರ್ಷ ಮಹುಮ್ ದಸ್ಮಿಕ್ ಮಂಗಾದ ಸಂದೋಕ್ ಚರಿಬ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗಾಯ್ ಚನೆಲ್ ದಗಿನಿ ಹೌಜಿಕ್ ಪುಂಫಮ್ ಅಸಿದ ಪೂದನ ಲಾಕ್ಚರಿ ಅರಿಬ ಫಿಲ್ಮ್ ಅಮದಿ ಮತ್ತಮಿಷೈ ಖುದೋಲ್ ಗೆಹಾನ್ ಮದ ತಾಮಿನಸಿ ಯಾರಿ ಪೋಕ್ ಥಂಬಾಲ್ನು ಫಿಲ್ಮ್ ಅಸಿದಿಗಿ ನೊಮಾಯ್ತೆಮ್ ಪಹಾರಿ ಅಮದಿ ಚೊಂಗ್ಥಾಮ್ ಕಮಲ ಅನಿಗೆ ಪುನ್ಬ ಕೊಂಜೆಲ್ದ ವಿಜೇಂದ್ರ ಕುಮಾರ್ ಸರ್ಮನ ಸೈರೇಂಗ್ ಬನಿ ನೊಮಾಯ್ತೆಮ್ ಪಹಾರಿನ ಸೈರಾಂಗ್ ಬೈಶೈನಿ ಇಸೈ ಖುದೋಲ್ ತಮ್ಜರಿ ತಾಮಿನಸಿ

ಈ ಮತುಮ್ದಗಿ ಚಾಂಗನವ ಯೋಗ್ಪಿರಕ್ಪನಿ ಇಮಾ ಇಪಾನ ಮಸಾದ ಹುಕ್ಕದೊಬ ಚಾಕ್ ಚಖೋಂ ಫಾವ್ಬ ಮಚಾ ಅಖೊಯ್ದ ಪಿಜರಕ್ಪನಿ ಇಮಾನ ಖುದ್ ಸಮ್ದುನ ಚತ್ಪ ತಂಬಿರಕ್ಕಿಬನಿ ಇಪಾನ ತವಂಗ್ ಪಾನ್ ಸಖಂಗ್ ಬಿರಕ್ಲಿಬ ಇಮಾ ಪಾಬುಂಗ್ಯು ಚಹಿ ಯಾಮಲಕ್ಬ ಮತಮ್ದ ಮಖೋಯ್ಗಿ ಚೈಶು ಅಖ್ಯೋನ್ ಒಯ್ಗನಿ ಮಖೋಯ್ಗಿ ವಾ ಅಖ್ಯೋನ್ ತಾಗನಿ ಕುದೋಲ್ ಗನಿ ಸುಬದ ತಾಮಿನಸಿ ಯೋತ್ಕಿ ಥಮೋಯ್ ಫಿಲ್ಮ್ ಅಸಿದಗಿ ಎ ಕೆ ಯಾಂಗೋಯ್ಗಿ ಖೊಂಜಲ್ದ ಅಜಿತ್ ಬಾಬು ನಿಂಥೋಕ್ಜಮ್ನ ಸೈರೆಂಗ್ಬ ನನೌಕ್ ಸಗೋಲ್ ಮಾಂಗ್ನ ಸೈರಾಂಗ್ಬ ಇಶೈನಿ ನಿಂಗ್ಸಿಂಗ್ ಬಯಾಯ್ ಯೋತ್ಕಿ ಥಮೋಯ್ ಫಿಲ್ಮ್ ಅಸಿ ಇಂಗ್ ಲಿಸಿಂಗ್ ಅನಿ ಕುನ್ಮಂಗಾದ ಅಜಿತ್ ಬಾಬು ನಿಂಥೋಕ್ಜಮ್ಗಿ ಡಿರೆಕ್ಷನ್ ಮಖಾದ ಪುಥೋಕಿಬ ಫಿಲ್ಮ್ ಅಮನಿ.

0: ಹದತ್ತುನ ಲಂಥೋಖ್ರೇ ಮಿನಾಯ್ ಯೊಲ್ಹಿಂಗ್ ಇಮಾಬು ತುಂಬುನ್ ನರಂಬ ಪಲೇಮ್ಗೆ ಮೈಥೋಂಗ್ ಮಕಾಲಾಮ್ ಜರೆ ಮೈಥೋಂಗ್ ಮಕ್ಲಂಬ ಮೌಷಾ ಲೈರೆಂಬಿಸು ಮನಿಂಗ್ ತಮ್ಲೆ ಮೈಕೈ ಗಾಲೆ ಭಾರತ್ಗೆ ನೋಂಗ್ಪೋಕ್ ಫಿವಾಂದ ಕೊರವ್ಗೆ ಅಹಾನ್ಮ ಮಂಗಾಲ್ನ ನಂಗೆ ಕೊಕ್ಲೇಂದ ಥೌಗಲ್ಲರಿ
1: ಮಹೌಷಾ ಲೈರೆಂಬಿಗೆ ಮಸಾಯಿ ಕೋನ್ಸಿಡ ಸೂರ್ ತರಿಯತ್ಗೆ ಕೊಂಥಾಂಗ್ ಯೈನ ಶೆಕ್ಲಾ ಸಿಂಗ್ನ ಸಕ್ಷರಿ ನಂಗಿ ಯಕಾಯ್ರೋ ಯತಾ ಜರಿಬ ಚಿಂಬುರೋಯ್ ತಂಬುರೋಯ್ ಸಿಂಗ್ನ ಮಿಕಪ್ ಥೋಕ್ಷರಿ ನತಂ ಬಾಕ್ತ ಸಕ್ಷರಿ ನಿಂಗ್ತಂ ಸೈರೋಲ್ ಮಯೈ ಕಾನ ಸಕ್ಷರಿ ನಂಗಿ ಕೋಲೋಯ್.

ಸ್ವಾಮಿ ಸೈ ಮಥಂಗ್ ಮಥಂಗ್ ಲಾಂಥೋಚಕ್ರಬಗಿ ಮತ್ತುಂಗ್ದ ಮಥಂಗ್ದ ಅಮುಕ್ ಮತಮಿ ಸೈಬು ಖೊಯ್ದಾಜೈ ಹೈದುನ ಖನ್ಬಿರಕ್ಪ ವಾಟ್ಸಪ್ ಮೆಸೇಜ್ಗೆ ಕುತಾಂಗ್ದ ಖನ್ಬಿರಕ್ಪ ಮೆಸೇಜ್ ಅಮ ಅಮುಕ್ ಲೋಕಚರಿ ಮತಮಿ ಸೈ ಅಸಿಬು ಸೈ ಸಕ್ಲಿಬ

ꯂꯨꯍꯣꯡꯕ ꯅꯧꯔꯤꯉꯩꯒꯤ ꯅꯨꯃꯤꯠ ꯂꯩꯇꯨꯝꯅ ꯊꯥꯕ ꯍꯥꯏꯕꯗꯣ ꯇꯧꯔꯨꯗ꯭ꯔꯕꯁꯨ ꯌꯥꯔꯦ, ꯅꯨꯃꯤꯠ ꯇꯥꯈꯤꯕ ꯀꯨꯏꯔꯦ, ꯏꯕꯨꯡ ꯁꯤꯁꯥꯃꯨ ꯐꯥꯕ ꯉꯥꯍꯧ ꯉꯥꯍꯧ ꯃꯤꯔꯛ ꯇꯥꯂꯛ ꯌꯦꯡꯂ ꯌꯦꯡꯂꯒ ꯇꯨꯜꯁꯤ ꯄ꯭ꯔꯤꯌꯥꯒꯤ ꯃꯁꯥꯏꯒꯣꯟ ꯇꯝꯅ ꯈꯣꯡꯁꯥꯟꯈ꯭ꯔꯦ꯫ ꯃꯆꯤ ꯑꯃꯗ ꯃꯇꯩ ꯃꯁꯤꯗ ꯍꯦꯃꯥꯕꯇꯤꯅ ꯂꯨꯅ ꯌꯦꯡꯂꯒ ꯀꯨꯀꯥꯄꯤ ꯇꯦꯛ ꯂꯥꯎꯅ ꯀꯥꯐꯧꯏ꯫ ꯅꯣꯡꯃꯗꯒꯤ ꯅꯨꯃꯤꯠ ꯀꯌꯥꯅꯤ ꯃꯔꯨꯝ ꯍꯧꯈ꯭ꯔꯦ, ꯃꯩꯁꯅꯥꯝ ꯀꯨꯃꯨꯗꯤꯅꯤ ꯉꯥꯎꯔꯛꯏ꯫ ꯑꯅꯛꯄꯗ ꯑꯔꯥꯞꯄꯗ ꯁꯒꯣꯜ ꯆꯦꯟꯕꯒꯤ ꯈꯣꯡꯊꯥꯡ ꯇꯥꯕ ꯌꯥꯗꯦ, ꯍꯦꯛꯇ ꯆꯦꯟꯊꯣꯛꯏ, ꯃꯅꯥ ꯊꯥꯡꯒꯠꯇꯨꯅ ꯇꯥꯏ, ꯅꯠꯇꯦ ꯍꯥꯏꯕ ꯈꯪꯏ, ꯅꯤꯡꯕ ꯀꯥꯏꯗꯨꯅ ꯍꯟꯖꯤꯜꯂꯛꯏ, ꯑꯍꯤꯡꯗꯁꯨ ꯇꯨꯝꯕ ꯆꯪꯗꯦ, ꯃꯈꯣꯜ ꯑꯃꯠꯇ ꯇꯥꯕ ꯌꯥꯗꯦ, ꯃꯅꯥ ꯌꯥꯝꯅ ꯁꯤꯡꯏ, ꯁꯥꯊꯤꯕꯒꯤ ꯈꯣꯡꯊꯥꯡ ꯑꯗꯣ ꯈꯛ ꯇꯥꯈꯤꯗ꯭ꯔꯤ, ꯃꯍꯥꯛ ꯆꯥꯕ ꯊꯛꯄ ꯆꯪꯈꯤꯗ꯭ꯔꯤ, ꯏꯕꯨꯡꯁꯤ ꯁꯥꯃꯨ ꯐꯥꯕꯅ ꯃꯔꯛ ꯃꯔꯛꯇ ꯀꯥꯡꯂꯣꯟꯗ ꯄꯣꯊꯥꯕ ꯂꯥꯛꯀꯅꯤ ꯍꯥꯏꯗꯨꯅꯁꯨ ꯍꯥꯏꯔꯝꯃꯤ, ꯑꯗꯨꯕꯨ ꯁꯥꯊꯤꯕꯒꯤ ꯁꯒꯣꯜ ꯈꯣꯡꯊꯥꯡꯅ ꯏꯕꯨꯡꯁꯤ ꯁꯥꯃꯨ ꯐꯥꯕꯕꯨ ꯃꯥꯏꯀꯩ ꯀꯗꯣꯝꯗ ꯄꯨꯈ꯭ꯔꯕ, ꯃꯍꯥꯛ ꯀꯥꯡꯂꯣꯟꯗ ꯂꯥꯛꯈꯤꯗ꯭ꯔꯤ, ꯃꯩꯁꯅꯥꯝ ꯀꯨꯃꯨꯗꯤꯅꯤ ꯍꯥꯟꯅꯗꯒꯤ ꯍꯦꯟꯅ ꯂꯥꯏꯅꯤꯡ ꯄꯔꯩ ꯆꯦꯠꯈꯠꯂꯛꯏ, ꯅꯨꯃꯤꯠ ꯈꯨꯗꯤꯡꯒꯤ ꯅꯨꯡꯊꯤꯜ ꯂꯩꯃ ꯂꯣꯌꯥꯔꯛꯄ ꯈꯨꯔꯨꯝꯖꯩ, ꯃꯁꯥꯕꯤ ꯏꯕꯨꯡ ꯁꯤꯁꯥꯃꯨ ꯐꯥꯕ ꯎꯅꯍꯟꯕꯤꯌꯨ ꯍꯥꯏꯗꯨꯅ ꯊꯧꯅꯤꯖꯩ, ꯂꯥꯞꯈ꯭ꯔꯕ ꯊꯋꯥꯏꯒꯤ ꯃꯃꯤ ꯀꯣꯟꯁꯤꯟꯗꯨꯅ ꯊꯝꯖꯩ, ꯃꯁꯥꯇꯗꯤ ꯐꯥꯕ ꯉꯝꯗ꯭ꯔꯤ, ꯃꯊꯟꯇ ꯑꯣꯏꯅꯖꯩ, ꯃꯔꯛ ꯃꯔꯛꯇ ꯃꯨꯔꯨꯝ ꯃꯨꯔꯨꯝ ꯁꯣꯜꯂꯤ, ꯈꯪꯏ ꯃꯍꯥꯛ ꯂꯥꯛꯇ ꯂꯥꯛꯈꯤꯁꯅꯨ, ꯍꯟꯗꯛꯇꯤ ꯍꯦꯛꯇ ꯐꯥꯔꯒꯦ, ꯆꯦꯟꯕ ꯉꯝꯕ꯭ꯔ ꯌꯦꯡꯁꯤꯗꯣ, ꯂꯨꯍꯣꯡꯕꯒꯤ ꯄꯥꯎ, ꯏꯕꯨꯡꯁꯤ ꯁꯥꯃꯨ ꯐꯥꯕ ꯑꯃꯁꯨꯡ ꯇꯨꯜꯁꯤ ꯄ꯭ꯔꯤꯌꯥ ꯂꯨꯍꯣꯡꯈꯤꯕꯒꯤ ꯄꯥꯎ ꯀꯥꯡꯃꯣꯡ ꯌꯧꯗ꯭ꯔꯤ, ꯃꯇꯝ ꯑꯗꯨ ꯐꯥꯎꯕ ꯃꯩꯁꯅꯥꯝ ꯀꯨꯃꯨꯗꯤꯅꯤ ꯇꯥꯗ꯭ꯔꯤ, ꯂꯥꯟꯄꯥꯎ ꯅꯠꯇꯕꯅꯤꯅ ꯀꯣꯅꯨꯡ ꯃꯅꯨꯡꯗ ꯊꯣꯛꯄ ꯊꯧꯔꯝ ꯍꯔꯥꯎ ꯀꯨꯝꯍꯩꯒꯤ ꯄꯥꯎꯗꯤ ꯑꯔꯣꯟꯅꯥꯏ ꯄꯥꯎꯈꯣꯝꯕꯁꯤꯡꯅ ꯄꯨꯊꯣꯛ ꯄꯨꯁꯤꯟ ꯇꯧꯗꯦ, ꯃꯈꯣꯏꯗ ꯀꯔꯤꯁꯨ ꯃꯅꯥ ꯐꯪꯗꯦ, ꯊꯣꯏꯗꯣꯛꯅ ꯀꯣꯅꯨꯡꯗ ꯅꯤꯡꯊꯧꯒꯤ ꯅꯠꯇ꯭ꯔꯒ ꯃꯅꯥꯎ ꯏꯕꯨꯡꯉꯣ ꯃꯆꯥ ꯏꯕꯨꯡꯉꯣꯁꯤꯡꯒꯤ ꯂꯨꯍꯣꯡ ꯈꯣꯡꯗꯣꯡꯕ ꯑꯗꯨ ꯑꯁꯨꯛꯀꯤ ꯃꯇꯤꯛ ꯇꯣꯏꯅ ꯊꯣꯛꯄ ꯊꯧꯔꯝꯅꯤ, ꯑꯗꯨꯅ ꯀꯅꯥꯅꯁꯨ ꯊꯧꯑꯣꯏꯅꯗꯦ, ꯅꯤꯡꯊꯤꯝꯁꯤꯡꯅ ꯊꯤꯅꯤꯡꯕ ꯂꯣꯅꯤꯡꯕ ꯅꯨꯄꯤ ꯂꯣꯟꯕꯗ ꯑꯊꯤꯡꯕ ꯂꯩꯇꯦ, ꯅꯤꯡꯊꯧ ꯑꯃꯅ ꯅꯣꯡꯃꯗ ꯅꯨꯄꯤ ꯑꯍꯨꯝ ꯑꯗꯨꯁꯨ ꯃꯆꯤꯟ ꯃꯅꯥꯎ ꯉꯥꯛꯇ ꯂꯨꯍꯣꯡꯈꯤꯕꯅꯤ, ꯆꯌꯣꯜ ꯑꯃꯗ ꯂꯨꯍꯣꯡꯕ ꯃꯁꯤꯡ ꯈꯪꯗꯅ ꯍꯣꯡꯏ, ꯃꯩꯗꯤꯉꯨ ꯆꯧꯔꯖꯤꯠꯀꯤ ꯃꯇꯨ ꯍꯥꯟꯅ ꯅꯤꯐꯨ ꯁꯨꯈ꯭ꯔꯕꯅꯤ, ꯑꯅꯧꯕ ꯃꯉꯥꯈꯛꯁꯨ ꯃꯊꯪ ꯃꯊꯪ ꯍꯣꯡꯈ꯭ꯔꯦ, ꯃꯅꯥꯎ ꯏꯕꯨꯡꯉꯣ ꯃꯥꯔꯖꯤꯠꯀꯤꯁꯨ ꯍꯥꯟꯅꯒꯤ ꯀꯨꯟ ꯁꯨꯈ꯭ꯔꯕꯅꯤ, ꯆꯌꯣꯜ ꯑꯃꯒꯤ ꯃꯅꯨꯡꯗ ꯃꯇꯨ ꯃꯉꯥ ꯍꯦꯟꯒꯠꯈ꯭ꯔꯦ, ꯃꯔꯛ ꯑꯗꯨꯗ ꯀꯣꯟꯊꯧꯖꯝ ꯌꯨꯝꯐꯝꯗ ꯄꯤꯛꯇꯛꯅ ꯄꯥꯡꯊꯣꯛꯈꯤꯕ ꯏꯕꯨꯡꯁꯤ ꯁꯥꯃꯨ ꯐꯥꯕ ꯑꯃꯁꯨꯡ ꯇꯨꯜꯁꯤ ꯄ꯭ꯔꯤꯌꯥ ꯑꯅꯤꯒꯤ ꯂꯨꯍꯣꯡꯕꯗ ꯃꯌꯥꯝꯕꯨꯡ ꯃꯔꯤ ꯍꯥꯏꯕꯗꯤ ꯆꯧꯔꯖꯤꯠ ꯃꯥꯔꯖꯤꯠ ꯇꯨꯜꯖꯤꯠ ꯗꯥꯎꯖꯤ ꯁꯅꯥ ꯌꯥꯎꯈꯤ, ꯂꯩꯕꯥꯛ ꯄꯨꯡꯖꯥꯎ ꯊꯤꯟꯈꯤꯕ ꯂꯨꯍꯣꯡꯕꯗꯤ ꯅꯠꯇꯦ, ꯏꯕꯨꯡꯁꯤ ꯁꯥꯃꯨ ꯐꯥꯕꯗꯤ ꯅꯤꯡꯊꯧ ꯃꯆꯥ ꯑꯣꯏꯔꯕꯁꯨ ꯐꯝ ꯑꯃꯠꯇ ꯄꯥꯏꯗ꯭ꯔꯤꯕꯅꯤ, ꯃꯍꯥꯛ ꯀꯁꯥꯔꯗꯒꯤ ꯊꯨꯡꯂꯕꯅꯤ, ꯃꯥꯕꯨ ꯈꯪꯗꯕꯁꯨ ꯀꯣꯡꯒꯥꯏꯅꯤ, ꯑꯗꯨꯒꯤ ꯃꯊꯛꯇ ꯏꯕꯨꯡꯁꯤ ꯁꯥꯃꯨ ꯐꯥꯕꯅ ꯀꯥꯡꯃꯣꯡ ꯂꯝꯗꯝꯒꯤ ꯃꯩꯁꯅꯥꯝ ꯀꯨꯃꯨꯗꯤꯅꯤꯕꯨ ꯃꯤꯠꯌꯦꯡ ꯇꯥꯈ꯭ꯔꆦ ꯍꯥꯏꯕ ꯈꯪꯂꯤꯕꯁꯤ ꯗꯥꯃꯨꯗꯔ ꯗꯁꯨꯃꯇꯤ ꯑꯃꯗꯤ ꯂꯥꯡꯒꯣꯜꯖꯝ ꯏꯕꯨ ꯃꯈꯣꯏ ꯑꯍꯨꯝ ꯑꯁꯤꯇꯅꯤ, ꯀꯣꯅꯨꯡ ꯀꯥꯕ ꯃꯩꯁꯅꯥꯝꯒꯤ ꯑꯉꯝ ꯑꯊꯧ ꯈꯔ ꯂꯩꯔꯕꯁꯨ ꯏꯕꯨꯡꯁꯤ ꯁꯥꯃꯨ ꯐꯥꯕ ꯑꯃꯗꯤ ꯃꯩꯁꯅꯥꯝ ꯀꯨꯃꯨꯗꯤꯅꯤ ꯃꯔꯤ ꯂꯩꯅꯈ꯭ꯔꯦ ꯍꯥꯏꯕ ꯈꯪꯕ ꯌꯥꯎꯈꯤꯗꯦ, ꯑꯗꯨꯅ ꯄꯥꯎ ꯄꯨꯈꯠꯈꯤꯗꯨꯅ ꯁꯟꯗꯣꯛꯄꯤꯅꯕ ꯀꯅꯥꯁꯨ ꯂꯩꯈꯤꯗꯦ, ꯀꯨꯃꯨꯗꯤꯅꯤꯒꯤ ꯏꯃꯨꯡ ꯃꯅꯨꯡꯗꯁꯨ ꯏꯕꯨꯡꯁꯤ ꯁꯥꯃꯨ ꯐꯥꯕꯅ ꯃꯆꯥꯅꯨꯄꯤꯕꯨ ꯃꯤꯠꯌꯦꯡ ꯇꯥꯈ꯭ꯔꯦ ꯎꯔꯣꯡ ꯈꯤꯟꯗꯨꯅ ꯊꯝꯂꯝꯂꯦ ꯈꯪꯕ ꯅꯠꯇꯦ, ꯏꯕꯨꯡꯁꯤ ꯁꯥꯃꯨ ꯐꯥꯕꯅ ꯃꯆꯤꯟꯗ ꯑꯃ ꯍꯥꯏꯔꯝꯂꯒ ꯑꯇꯣꯞꯄ ꯅꯨꯄꯤ ꯑꯃ ꯂꯨꯍꯣꯡꯈ꯭ꯔꯦ ꯍꯥꯏꯕꯒꯤ ꯄꯥꯎ ꯑꯗꯣ ꯃꯩꯁꯅꯥꯝ ꯀꯨꯃꯨꯗꯤꯅꯤ ꯇꯥꯍꯟꯗꯅ ꯑꯗꯨꯝ ꯂꯩꯈꯤ, ꯑꯉꯛꯄꯅꯤ, ꯇꯤꯡꯈꯪꯒꯤ ꯃꯁꯛ ꯑꯣꯏꯔꯕꯤ ꯃꯩꯁꯅꯥꯝ ꯀꯨꯃꯨꯗꯤꯅꯤꯒꯤ ꯊꯝꯃꯣꯏ ꯑꯗꯨꯗꯤ ꯇꯤꯡꯈꯪ ꯑꯣꯏꯔꯝꯗ꯭ꯔꯦ, ꯃꯥꯒꯤ ꯃꯥꯒꯤ ꯂꯥꯏꯕꯛꯇ ꯇꯝꯂꯛꯄ ꯅꯨꯡꯁꯤ ꯄꯨꯡꯕ ꯍꯥꯏꯕ ꯑꯁꯤꯃꯛꯇꯕꯨ ꯑꯍꯥꯟꯕ ꯎꯅꯕ ꯅꯨꯃꯤꯠꯇ ꯃꯐꯝ ꯏꯈꯪ ꯍꯦꯛ ꯈꯪꯍꯧꯗꯅ ꯅꯨꯡꯁꯤꯅꯒꯜꯂꯤ,
ಅಮ್ಮನ ಅಮ್ಮಬು ಊದಬದ ಲೈಬಂಗಮ್ನದೆ ಮಸಿಮಗ್ನಿ ಮೈಸ್ನಾಮ್ ಕುಮುದಿನಿಗೆ ಓಯಿರಿಬ ಫಿಬಂ ಅದುಕ್ ಥೂನ ಅಪಾಮ್ ನುಂಶಿಗೆ ಮೈಸಾ ಲಾಂಗನಿ ಹೈಬ ಮಹಾ ಕಲ್ಲುದೆ ತುಂಬ ಚಾಬ ಚಂಗ್ದೆ ಸಿಲಂ ಸಿಂಧಾದ ಮಪುಕ್ನಿಂಗ್ ಚಂಗಿದ್ರೆ ಮಚಿ ಮಸಿದ ಉಂಜಾನದುನ ಲೈರಗ್ಲಿ ಮನಾ ಥಾಂಗತ್ತುನ ಸಗೋಲ್ ಚೇನ್ಬಗಿ ಖೊಂಗ್ಜೇಲ್ ಖೊಂಗ್ಥಾಂಗ್ ಅಮ್ಮ ಹೆಕ್ ತಾರಗ ಸೆಂಥೋಕ್ನಿಂಗಿ ಅದುಬು ಚೆಂಥೋಕ್ದೆ ಖೊಂಗ್ಥಾಂಗ್ ಮಾನದೆ ನುಮಿತ್ ಕುದಿಂಗ್ ಇಬುಂಗ್ಸಿ ಸಾಮು ಫಾಬಗಿ ಸಗೋಲ್ ಸಾಥಿಬಗಿ ಖೊಂಗ್ಜೇಲ್ ನತ್ತೆ ಹಾಯ್ಬ ಖಂಗ್ಜೆ ನುಂಥೇಲ್ ಲೈಮಾ ಲೊಯಾ ರಾಕ್ಬಗಿ ಲೈಬುಂಗ್ದ ಲಾಯ್ ಖುರುಂಬ ಚಟ್ಬಗಿ ನಮಾದ ಮತಮ್ ಕುಯ್ನ ಲೈಥುಯಿ ಮಪುಕ್ನಿಂಗ್ ಚಂಗ್ನ ಲೈರೇಂಬ ಲೈರೇಂಬಿದ ಥೌನಿಜೆ ಹೇ ಇಬೇಂದೌ ನುಂಥೇಲ್ ಲೈಮಾ ನತಿಕ್ ಥೌನ ಪಿನಬಿಯು ಗಾಯ್ಬ ಕನ್ಬಗಿ ಖಾಂಗ್ಬ ಕನ್ಬಗಿ ಮತಿಂಗ್ ಅದೊ ಪಿನಬಿಯು ಹೇ ಇಬುದೌ ಲೊಯಾ ರಾಕ್ಬ ನಸು ನುಪಿಗಿ ಇಬುಂಗ್ಸಿ ಸಾಮು ಫಾಬಾದೊ ಅಮುಕ್ತಂಗ್ದಿ ಪುಬಿರೌ ಮಹಾಕಿ ನುಮಿತ್ತ ನಸೂನ ಓಯಿರಿಬ ಫಿಬಂ ಅಸೆ ಅಮುಕ್ತಂಗ್ದಿ ಉಹನ್ಬಿಯು ಹಂತಕ್ ಪು ಲಾಗ್ಲಬದಿ ಖಂಗ್ನಿ ಲಾಯ್ ಖಂಗ್ದೆ ಮಿ ಖಂಗ್ದೆ ನುಪಾನ ನುಪಿ ಫಾಬಗಿ ವಾರು ನೊಂಗ್ಸು ಥೊಯಿ ನುಪಿನ ಮಾಗಿ ಹೈಜಬಿ ಪಾಂಬೈನ ನುಂಗ್ಸಿಜಬ ನುಪಾ ಫಾಬದಿ ಯಾಮ್ನ ಲಾಯ್ ವಾರು ನೊಂಗ್ಸು ಥೊಕ್ಕಂದೆ ಹಿಂಚಾಬ ಮಿಹಾದ್ಬ ತಾಕು ತರಾಂಗ್ ತೌಬ ನುಪಾ ಕಯಾ ನುಪಿದನ ಫಾಬ ಗಮ್ಕಿ ಕರಿಯಮುಗ್ ಹಾಯ್ರುಗನಿ ಲೈನಿಂಗ್ ಥೌ ಮಾರ್ಜಿಂಗಿ ಲಾಕ್ನ ಫಾನಬ ಗಮ್ದ್ರಬ ಮಚಾ ಇಬುಂಗೊ ಲೊಯಾರಾಕ್ಬ ಫಾವ್ಬ ನೊಂಥೇಲ್ ಲೈಮನ ಫಾಕಿಬನಿ ಹೈನೆ ಚೇನ್ಬ ಲಾಕ್ಬ ಗಮ್ಕಿದೆ ಕಂಗ್ಮೋಂಗ್ ಲೈಬುಂಗ್ದ ಯಾವೊಂಗ್ ಇಂದುನ ಲೈಕಿಬನಿ ಹೈನರಿ ಲೈಫಾರೇನದೊ ಮೈಸ್ನಾಂಗ್ ಕುಮುದಿನಿಸು ಖಂಗಿ ಮನೆ ಮಂದೋನ್ಸಿಂಗ್ದಗಿ ವಾರಿ ಕಯಾ ತಾಕ್ರಬನಿ ಪಾಂಬೈಯದೊ ಸಿಜನದುನ ನೊಂಥೇಲ್ ಲೈಮಾ ಸಾಯೋನ್ ಕುಮೈ ತೌರಗೆ ಖಲೇ ಮರಮದುನ ಮೈಸ್ನಾಮ್ ಕುಮುದಿನಿನ ನುಮಿತ್ ಖುದಿಂಗಿ ಲೈಬುಂಗ್ದ ಇಬುಂಗ್ಸಿ ಲಾಕಿಗನಿ ಹಾಯ್ದುನಸು ಥಾಜೆ ಸಗೋಲ್ ಸಾಥಿಬಗಿ ಖೊಂಗ್ಥಾಂಗ್ಸು ತಾರ

ಕೊಲಾವೋದು ನುಂಗ್ತೇಲ್ ಲೈಮಗಿ ಲೈಬುಂದ ಮೈಸ್ನಾಮ್ ಕುಮುದಿನಿನ ಲೈಜೆಬಿ ಥಾರದುನ ಲಾವ್ಕಿವ ಕೊಲಾವೋದು ಖೊಂಥಾಂಗ್ ಯೇಗಿ ಮತಮ್ ಅದುಮಕ್ತಿ ಅಕೋಯ್ಬಗಿ ಕುಂಜಾಸಿಂಗ್ ನುಂಗಾಯ್ನ ನಾಖೋಪ್ತುನ ತುಮ್ನಗಿ ಅಯಾಂಬನ ಮಿಕಪ್ ಥೋಕ್ನಗಿದೆ ಕೊಲಾವೋದು ತಾಹೋಬ ಮಿಯೋಯ್ ಖರನದಿ ಮೈಸ್ನಾಮ್ ಕುಮುದಿನಿಗ ಕಂಗ್ಲೈಗಿ ಇಬುಂಗ್ಸಿ ಸಾಮು ಭಾಬ ಗಂಭೀರ್ ಸಿಂಗಾಗ ನುಂಗ್ಸಿ ಮರಿ ಅಮ ಲೈನಕ್ರಬೋಯ್ ಹಾಯ್ದುನ ಖಂಗ್ನಕ್ರೆ ಇಮುಂಗ್ ಮನುಂಗಿ ಮಪಾ ಮದೋನ್ ಮನೆ ಮಂದೋನ್ ಅಸಿನಚಿಂಬ ಕಯಾ ಸಿಂಥೋಕ್ನರಗ್ಲೆ ಮೈಕೈ ಕದೋಮ್ದನೋ ಹಾಯ್ದುನ ಕೊಯ್ತಿ ತೀಬ ಹೌರಗ್ಲೆ ಕುಮುದಿನಿ ವಾಂಥಕ್ರೆ ಲೈಬುಂಗ್ದನೆ ಲೈಬುಂಗ್ದ ಮಮಾಯ್ ಇಬೇಮ ಸನು ಲೆಂಬಿನ ಹೌರಪ್ನ ಲಾವರದುನ ಮಖಾ ತಾನ ಹಾಯ್ರಿ ಮೊಯ್ ಪಾಬುಂಗ್ ಇಸಾಸೆ ಮೈಬಿ ಸಂಗ್ಬದೌನ ತೌರೆಮಿ ಲೈಬುಂಗ್ದ ಮಥಂತ ಜಗೋಯ್ ಶಾರಂಲೆ ಕುಮುದಿನಿಗಿ ಮಪಾಬುಂಗ್ ಗೌರ ಶ್ಯಾಮ್ನ ಮಚಾನುಪಿಗಿ ಕೊಲಾವದೊ ಮೈಕ್ ಸೇಂಗ್ನ ತಾಹು ಮಚಾನುಪಿ ಮೈಬಿ ಚಂಗೆ ತೌಬ ನತ್ತಿ ನುಂಗ್ಸಿ ಮೈಚಾಕ್ನ ಗಾವಹನ್ಬನಿ ಹೈಬ ಖಂಗ್ದೋಕ್ರೆ ಮಹಾಕ್ ಗಕ್ಚಾನೈ ಕರಮ ಮತಂದ ಮಚಾನುಪಿಗ ಇಬುಂಗ್ಸಿ ಸಾಮು ಭಾಬಗ ಉನ್ನಕ್ಕಿಬ್ರ ಹಾಯ್ದುನಸು ಖಲೆ ಅಸುಮ್ನ ವಾಕಲ್ ಕಯಾ ಖಲ್ಲ ಖಲ್ಲದುನ ಗೌರ ಶ್ಯಾಮ್ ಥುಂಗ್ಲರೆ ಮಾನ್ಸೈ ಗಾಯ್ಕೊಂಬ ಲೈಶಂಗ್ ಲೈನಾವ್ ಲೈರಿ ಅಸಿನಚಿಂಬ ಕಯಾಸು ಲೈಬುಂಗ್ ತಮ್ನ ಚೆನ್ಸಿನರಕ್ಲೆ

0: numidang wairam pung taruk minit tara narul gi khonjil da tar ba phambi gani thorum lan thokli bising mutum langlen ton amadi soibam jiddi
1: jiddi hobby amoin pottery se yapna nungai ram gada basu maliko
2: aduga khutna sajaba handmade pottery haizaba tariko asiga machine made pottery ani se akhoina kayama uri akhoi akoi pada ani se ki khena basina karini haina marupna thambininge
3: difference adugi matik laikre handmade haibasiga handcrafted su khitang khetnei ko handmade haraga akhoina pot se mall gumbata tauraga ko haiga sabish like moisu handmade neba but akhoi gi sina handcrafted haina haininge handcrafted sina everything hobble gi loiba phauba akhoina clay selection de gibo oiro ketnabasi yam lekre aduga machine made sina already season nagada wa pochai ze raw material bi oiro ready de loina khillaga thamaga season naba designer masaba to maina ta weba aduga akhoi gi handcrafted sidana hobadagina loiba phau se khutna yam loina tawre machine che yaudre handcrafted sina slow yam oiba product se nongmada ani hom or cha mas maina push tau bangam debo ko jodi am slow craft oina laiba machine made oiraga di nom magi lishing ma sa basu mass production tawra ani ba environment su khitang problem la ani mass production china ko aduga sababu di myam sarani duga pricing da su khitang di difference la ani ba aidi moi di nom da lishing ma lishing ani sarak to ini na ko aduga bi handcrafted si da namo ಅವಬದಗಿನ ಲೋಯಬ ಪೌಸೆ ಯಾಮ್ ತಪ್ನ ವಕನ್ಜೆ ಖಲ್ಲಗ ಸ್ಮೈನ್ ತೋರಗದಿ ಸ್ಮೈನ್ ತೋಬಯೈ ತೋರ ಹೈದಿ ಮಷಿನ್ ದುದಿ ಫೋರ್ಮ ಮಮದ ದುಂ ಹೈಗ್ರದೋಯನೇಬ
0: ಫ್ಲೋರಿಕಲ್ಚರ್ ಮದಿ ಇರಮದಮಸಿಗೆ ಸೆಂಟ್ಮಿಲ್ಲೋನ್ ಹೈಬಹಿರಮಸಿದ ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇಂಫಾಲ್ದ ಅಸಿಸ್ಟೆಂಟ್ ಪ್ರೊಫೆಸರ್ ವೈನ ಥೌಪುರಿಬ ಅಭಿನಾಶ್ ಮೈರಾಂಗ್ಥೆಮ್ಗ ಉನದುನ ವರಿ ಸಾಬತಾಬಿಗನಿ ಹೈಯಂಗ್ ನುಮಿದಾಂ ವೈರಂ ಪುಂ ತರುಕ್ ಮಿನಿನ್ನಿಫು ಕುಂಗಂಗಿ ಥೌರಂದ ಉನಬಿರಿಬ ಲೈಸ್ರಂ ಭೀಮೋ
4: ಫ್ಲೋರಿಕಲ್ಚರ್ ಹೈಬಸಿ ಅಕೋಯಿಗೆ ಲೈ ಅದಿಗೆ ನಟ್ರಗ ಕೋಯಿ ಆರ್ನಮೆಂಟಲ್ ಪ್ಲಾಂಟ್ಸ್ ನಟ್ರಗ ಫೋಲಿಯಸ್ ಪ್ಲಾಂಟ್ ಮಸಿಬು ಥಾವ ಲೈಗಿ ಒಯ್ಗಿರ ನಟ್ರಗ ಎಸ್ಥೆಟಿಕ್ ವ್ಯಾಲ್ಯೂಗೆ ಒಯ್ಗಿರ ಅಕೋಯಿನ ಮಾಗಿ ಸ್ಟಡಿ ತಗೋ ಸೈಂಟಿಫಿಕ್ ಕಲ್ಟಿವೇಶನ್ ಅದಿಗೆ ಮಾಗಿ ಲೈನಾ ತಿನ ಮ್ಯಾಮ್ಸಿ ಟೋಟಲ್ ಪುಂಚಲ್ಲಗ ಸಿಬು ಕೌಯಿ ಅಕೋಯಿನ ಫ್ಲೋರಿಕಲ್ಚರ್ ಹೈಬಸಿ
5: ಫ್ಲೋರಿಕಲ್ಚರ್ ಸಿದಾಮೆಂಟಲ್ ಪ್ಲಾಂಟ್ ಕರಿ ಕರೆ ಚಲಿಬ
4: ಅಕೋಯಿಗೆ ಆರ್ನಮೆಂಟಲ್ ಪ್ಲಾಂಟ್ಸ್ ಹಾರಗನ ಫಜಬಗಿ ಒಯ್ನ ಥಾವ ಹೈತಾರೆ ಕೋ ಫ್ಲವರಿಂಗ್ ಪ್ಲಾಂಟ್ಸ್ ಹೈಬ ಲೈರೆ ಫ್ಲವರಿಂಗ್ ಪ್ಲಾಂಟ್ಸ್ ಅನ್ನ ಅಕೋಯಿಗೆ ಲೈ ಸಾತ್ಪ ಸಿದಜ ಮಖನ ಅನಿ ಥೋಯಿ ಲೂಸ್ ಫ್ಲವರ್ ಕಟ್ ಫ್ಲವರ್ ಲೂಸ್ ಫ್ಲವರ್ ಹಾರಗನ ಅಕೋಯಿನ ಮಾಗಿ ಲೈ ದುಖ ಹೇಗ ಲೈ ಕಟ್ಪ ಒಯ್ರಗಸು ಅಕೋಯಿಗೆ ಗಾರ್ಲೆನ್ ಗುಂಬ ಅಕ್ತ ಲೈಗಿದ ಕಟ್ಪ ಕೊಪ್ಪ ತಗುದಿನಬುದು ಅದುಮ ಲೈರೆ ಕಟ್ ಫ್ಲವರ್ ಹಾರಗನ ಅಕೋಯಿನ ಮಖೋಕ್ ಯೌನ ಕಗ ಅಕೋಯಿನ ಟೇಬಲ್ ಡೆಕೋರೇಷನ್ ಗೋಯ್ನ ಫ್ಲವರ್ ವಾಸ್ ಗುಂಬ ಹಾಪಗ ಸಿನಬ ಕೋ ಡ್ರೈ ಫ್ಲವರ್ ಹಾರಿದ ಅಕೋಯಿನ ಲೈದ ಖರ ಕುಯ್ನ ಚತ್ಕದವ ಥಾರಗ ಹಾರ್ವೆಸ್ಟ್ ತಗೋಗ ಮಾಬು ಡ್ರೈ ತರೋಗ ಸಿನಬದು ಮದು ಫ್ಲೋರಿಕಲ್ಚರ್ ಸಿಂಗಿ ಕೋಯ್ ಪೋಸ್ಟ್ ಹಾರ್ವೆಸ್ಟ್ ಯಾಮ್ ಸಾಂಗ್ನ ಮುಕ್ ಸಂಗ್ರಗನ ಥಾವ್ ಸುಂಬ ಕೋಟ್ಪ ಮ್ಯಾಮ್ ಲೈಕ್ರೆ
0: ಸೈಯೋಲಂಬಿಗೆ ಥಾಂಗ್ ಜನುಮಿತ್ ಖುದಿಂಗಿ ಪರಿಂಗ್ ನಾಯ್ನ ಸಂದೋಕ್ಸಬ ರೇಡಿಯೋ ಸೇರಿಯಲ್ ಸುಮ್ಲಿಬರ ಐಗಿ ಖೊಂಗ್ಥಾಂಗ್ ಸೆ ಮರಿ ಶುಭ ತಾಂಕ ತಾಬಿಗನಿ ಹಯೇಂಗ್ ನುಮಿದಾಂಗ್ ಪುಂಗ್ ತರಿತ್ ಮಿನಿಟ್ ನಿಫು ಮಂಗ ಲೀಲಾ ಇಬ ಖುಂಡೋಂಗ್ ಬಮ್ ಜೋಯ್ ಮತಿ ಪುಥೋಕ್ಪ ಮೈಬಮ್ ಇಶಾ ಕಾಂತ ಮದಿ ಪುಥೋಕ್ಪದ ತೆಂಬಾಂಗ್ಬ ಅಥೋಕ್ಪಮ್ ಸುಭಾಷ್ ಚಂದ್ರ ಮದಿ ಅಸೇಮ್ ಮಂಗ್ಲೆಂಬ
6: ne tan hilai karbadi imagi wa kanshu nungai gada bani ne
7: ima sigi wari se ko na tap na khana la si ima hana na ba phan gi se ba ima na hari ba mayam do ima na sam na dana le ra di ama to pan phu pu ya ra ro ye ba
8: ei bi ma o so so nang jin na phi no ro hung do ro
7: hoi
8: ima se na na ma ga ibani sangam ma ga
7: hoi
8: Tabra, Tabro.
9: Tare.
8: Imai manak tang hatte leshila ho.
9: Hoi.
0: Lagli ba tang kulhum doi. No mai jing numit. Numidang wadam pung taruk minit tara. Narol khonjil da quiz gi thorum taba phungbi gani. Saruk yariba college singdi. DM College of Arts, DM College of Commerce amadi RISS College maitramni. Quiz master Umar MK amadi scorer na. Lorinda Yumnamni.
10: Thagachadite Mohammad best of luck. Ngasigi quiz competition ni si Haunana bagi damakta. Ngasigi ahan basi what was the old name of the present Bir Tikendrajit Park or BT Park? Hauji hauji Bir Tikendrajit Park na tragana BT Park haina khangnari ba mafam ja kari maming kawuge have hanagi mamings ari ba maming hai bata.
11: Phaidapung.
10: Phaidapung is absolutely 10 points answer from them. A Tim Ege Kaunda, Hanbo Hangi Hanbo Pau Kumpi Pirak Pagita Magta, congratulations, amadi 10 points. Happy Gani. Once again, congratulations.